0: ಆಶಿಕರ
1: ದಿಲ್ ಬರ
0: ಜೈಸೆ ಮಜನೂ ಜೈಸೆ ಫರ್ಹಾನ್ ಜೈಸೆ ಮಹಿವಾಲ್ ರಾಂಝೆ ಹೈ ಜೈಸಾ ಆಶಿಕ್ ಹೋ ತೋ ಐಸಾ ಹೋ ಹಾ
1: ಜೈಸೆ ಲೈಲಾ ಜೈಸೆ ಶೀರಿನ್ ಜೈಸೆ